ಸರಿದಾರಿತ ಸರಿ ಸರಿ ಸರಿ ಸನಿ ಸಾನಿ ಸಾನಿ ಸಾನಿ ಅನ್ನಿಯ ಮಾಗರಿದನಿ ದಬಮ ಗಾರಿದನಿ ದಬಮಗ ರೀತನಿ ದಬಮ ಪದ ಹೇಟ ಸಾರಿ ಗರಿ ಗರಿ ಗರಿ ಗರಿ ನೀ ಸರಿ ಸರಿ ಸರಿ ಸರಿ ಸರಿ ದಾನಿ ಸನಿ ಸನಿ ಸನಿ ಸನಿ ಸನ್ನಿಯ ಶ್ರೀ ಗರಿ ಸನಿ ಸಾರಿ ಸನಿ ದನಿ ಸನಿ ದಬ ದಾನಿ ದಬ ಮಮ ಪದ ಪಾದರಿ ದಾನಿ ವಿಜೇಷ ಗರಿ ಗರಿ ಸನಿ ಸನಿ ದಿ ಸರಿ ಸರಿ ದನಿ ಸನ್ನಿಯ ಮಮ ಗರಿ ಗರಿ ಗೆ ಸರಿ ಸರಿ ನಿಧನಿ ದೇಟ ಗರಿ ಸರಿ ಸನಿ ಸಾನಿ ದನಿ ದಬ ಅನ್ನಿಯ ಮಾ ಪದ ಪಾದನಿ ದಾನಿ ದನಿ ಸರಿ ದೇಟ ಗರಿ ಮ ಗರಿ ದಿ ಗರಿ ದಿ ಸನಿ ಅನ್ನಿಯ ಸರಿ ಗ ಗರಿ ದಿ ಗರಿ ದಿ ಸನಿ ದನಿ ದೇಟ ಸಿ ಗರಿ ಗ ಅನ್ನಿಯ ಪದ ಪದ ದೇಟ ಸನಿ ದನಿ ಅನ್ನಿಯ ನಿಧನಿ ದೇಟ ಅನಿಯ ದೇಟ ಅನಿಯ ದೇಟ ಅನಿಯ ದೇಟ

ಪನಿ ದ ಪಪ್ಪ ಮಗರಿ ಪ ಮಗರಿ ಮಗರಿ ಗರಿ ತನಿ ದಾರಿ ಗಗ ಪಾಪ ದನಿ ದನಿ ದ ಗಪ ದನಿ ದರಿ ದನಿ ದ ಗರಿ ದನಿ ದ